ಕಣ್ಣು ಸೊಟ್ಟ ಅಹ ನಾ ಕಣ್ಣು ಸೊಟ್ಟ ಅಹ ನಾ ಕಣ್ಣು ಸೊಟ್ಟ ನಮಗ ನೀ ಕಣ್ಣು ಲೊಟ್ಟ ಅಸದ್ದ ಸಿನ್ಲು ಸೊಪ್ಪ ನೀನೆಟ್ಲಾ ಗಡದ್ರ ಕಟ್ಟ ಅಸದ್ದ ಸಿನ್ಲು ಸೊಪ್ಪ ನೀನೆಟ್ಲಾ ಗಡದ್ರ ಕಟ್ಟ.

ಮಂಡನ ಮಿಶ್ರ ಕಾಷಾಯ ದಂಡ ಮಾತ್ರೇನ ಯತಿ ಪೂಜ್ಯೋ ನ ಸಂಶಯ. ಪೈಗಾ ವಚ್ಚಿನ ವ್ಯಕ್ತಿ ಸಾಮಾನ್ಯ ಸನ್ಯಾಸಿ ಕಾಡುಸುಮ, ಬ್ರಹ್ಮತತ್ವ ಸಾಕ್ಷಾತ್ಕಾರಂ ಗಲ ಮಹಾನುಭಾವುಡು ಅನಿ ಚೆಪ್ಪಗಾ ಮಂಡನ ಮಿಶ್ರುಡು ಮುಂದಕ್ಕೆ ವಚ್ಚಿ, ಸ್ವಾಮಿ